0: ಸಿರುವೆನ್ ಲಕ್ಕದ ಪ್ರವೃತ್ತಿ
1: ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಗೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗನ್
2: ಮೊಬಿಟೆಲ್ನಾಮ್ RJ ಹಿಸ್ತರಕ್ ITN ಎಸ್ ಲೆಸ ಟೈಪ್ ಕರ 2299 SMS ಕರನ್ನ

0: ಬೆದರಿಸಿದ್ದೇನೆ, ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ.
1: Overtime beats with Jam Jam.

12 ವಿನಾಡಿ ತಿಸದರ ವಿಲೋಪ ಅಖಿರ ಹಾರ್ಟ್ ಬೀಟ್ ಹಾಕಿದ ಮೇಪೆದ್ರ ಮೆಸೇಜ್ ಗೆ ದಾಪು ಆಲೂಕು ತಿನ್ನುವಾ ಎಕ್ ಮಂಡ ಬಗೆದು ಕರಗನ್ನ ಸಿಂಧುವಟಿ ಅನ್ನ ಖಲೀನ್ ಅಭಿಯಾನ ವಾಟ್ಸ್ಆಪ್ ಚಾಟ್ ಗೆ ಪೆದ್ದಟ ಸುಬ ದವಸಕ್ ಪುದ ಅಬಿಟ ಲಸನ ಸಿಂಧುವ ಕೋಣಿಕಲ ಮೆಸೇಜ್ ಗೆ ದಾಳತಿನ ವಿನ್ನಪ್ಪು ರಸಲ್ ಲೈ ವಗೆಮ ನೋನ ಮಾಣಿಲ್ ವದ್ದುಲ ದಿನ ಸುಸಾನಾ ಸುರೇನಿ ಅಪುದ ಸುಲಲಿತ ಜೇಕೋ ಬೋಬೇದ್ ನೇತನ್ ಚೂಟಿದು ತೀರುಶಾಯಿ ಆ ರಂಜಿತ್ ಅಕ್ಕ ಎದಕಮ ರಂಜಿತ್ ಅಯ್ಯ ರಂಜಿತ್ ನೇದ ಸೆಲಿನ್ ಅಕ್ಕ ಎದುರುಳ ಕಡಹನ ಸೇರಿದ ನಾಮತ ಅದರನ್ ಲಸನ ಸಿಂಧು ಗೆ ದಗೆದು ಕರಗನ್ನು ಹಾಕಿಲೈ ಮೆಸೇಜ್ ಗೆ ದಾಳತಿನೇ ಮೆಸೇಜ್ ಕಾಲ್ ದೊಲಹಾಯ್ ವಿನಾಡಿ ತಿಸ್ಪಹಾಯ್.

0: ಇದೆ, ಆದರೆ ಬೆದಾಗನ್ನ ಓನೆಮನ ಸತೇ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ಲೊತರಯ್ಯೇ ಪೆರಲೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗಟ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀಕಾನು.

0: ಮಾನವೀಯ ಪ್ರೇಮೇ ಸೌಂದರ್ಯಾತ್ಮಕ ವಿಯಮನ
1: ಸಂತತಿಯ ದಹರ
2: ಮಾನವೀಯ ಪ್ರೇಮೆಯೇ ಸೌಂದರ್ಯಾತ್ಮಕ ವಿಯಮನ ಅದರಿಂದ ಸಂತತಿಯ ದಹರ ಬಹಾಗಿನೇ ಇನ್ನೆ ಅದ ಸಂತತಿಯ ದಹರ ತುರಿನ್ ಮೇ ಕಥಾ ಬಹರ ಪಿತೆ ಕೇಕ್ವನ್ನೇ ಚಿಂತಕ ವಾಸ ರೂಪನ ವೇದಿಯ ಮೇ ದವಸಲ ಪಟ್ಟಿಗೆದರ ಒಸೆ ದಾಕಿನವ ಗೇಟುವ ಒಸೆ ದಾಕಿನವ ರೊನ್ಸೊಯ ಒಸೆ ದಾಕಿನವ ಬಹುಮೆ ಅಕ್ಕೇವತಿಯೇನೋ ಅದಂಗೆ ಇವಾಗ ಮೇ ದವಸಲ ರೋಗದ ಕಿರೀಂ ತಾಮತ್ ಕೆರೆನ ಟೆಲಿನಾಟ್ಯ ಚಿತ್ರಪಟ ತಿಯೇನವ ಎಹೆಲಿ ತುಳಿನ್ ತಮೈ ಒಬ್ಬ ಮೇ ಗಮನ ಆರಂಭ ಕರಾನ್ನಿ ಎತಕೋಟ ಈ ಅತ್ರ ಮತಕ ಹೆಟ್ಟಿನ ಚಾರಿತ ಗಣನಾವಕ್ ನಿರೂಪಣೆ ಕರ ಅನಿಚ್ಚು ಅವತ ಸಂಕಾರ ಇಟವಸೆ ಅಬಾ ಕಾಲ್ಯಾಕ್ ವಸ್ತಂಡ ಕೇಳ ಮೇ ನವಕ್ ಪಟ ಬಂದಿಲ್ಲ ತಿಬುಣ ಈಟ ಪಸ್ಸೆ ಪಿಯವಿ ಬಹುಮೆ ಆಕ್ಟಲಿ ನಾಟ್ಯ ನಿರ್ಮಾಣ ಕೊಚ್ಚರ ಕಟ್ಟಿತರ ದಾಯಕತ್ವ ಲಬಾದಿಲ್ಲ ತಿನ್ನೋದು ಇಸ್ರಹಾಟ ಏನದಿನ ನಿರ್ಮಾಣ ಅನ್ನೋದು ಅಪಿ ಏಗೆನ ಕಥಾ ಕರ
3: ಇಸ್ರಹಾಟ ಚಿತ್ರಪಟ ಮಂಗಿತನ ವಿದ್ಯೆಟ ಚಿತ್ರಪಟ ಅಟಕ್ವಾಗಿ ಎನ್ನ ತಿನ್ನುವ ಏನು ಪ್ರಧಾನ ಗಣೆ ಪ್ರಧಾನ ಧಾರಾ ವಿಚಾರಿತ ನಿರೂಪಣೆ ಕರ್ನ ಮಮ ಬಿತ್ತರೇಖಿನ ಚಿತ್ರಪಟ ಏಕ ಸಸಿಕ ಹೇರತ್ ಗಿ ಅಧ್ಯಕ್ಷನೆಯ ಇಟ ಮಂತರ್ವ ಶಿಶು ಚರಿತ ರಂಗಮಾನ ಚಿತ್ರಪಟ ಹಯ ಹತಕ್ ಎನ್ನ ತಿನ್ನು ಟೆಲಿನಾಟ್ಯ ಹತರ ಪಾಕ್ವಾಗಿ ಎನ್ನ ತಿನ್ನು ಕೋಮತ್ ಮುನಿ ಕರ್ನ ಮಮ ಸಂಖ್ಯಾತ್ಮಕ ತಿಂಗತ್ತ ಬಹು ಬಡಿ ನಿರ್ಮಾಣ ಕೊಟ್ಟಸಕ್ರ ದಾಯಕ ವಲಾನೆ ಅಡು ನಿರ್ಮಾಣ ಸಂಖ್ಯಾತ್ಮಕ ಅಡು ನಿರ್ಮಾಣ ಪ್ರಮಾಣ ಕರ್ತಮೈ ಮುಗಿ ದಾಯಕ ಸಫೇನ
2: ಹಬೈಯ ಅಡು ನಿರ್ಮಾಣ ಪ್ರಮಾಣೆ ಕಿಂಗ್ ವೆಡಿ ಪ್ರೇಕ್ಷಕ ಅವಧಾನ ಕ್ಲಬಾಗನ್ ಇಡಕಡ ಲಭ್ಯತೆಯೇನೋ ಒಬ್ಬ ಹಿತನ ವಿದ್ಯಾಟ ಏ ಕ್ಯಾಪವೀಮದ ವಾಸನಾವದ ನತ್ತಂಗೋ ದೇಕಮದ
3: ವಾಸನಾವ ಕೀನಿಕ ಮಂಗ್ ಇತರ ಮಗೆ ಪೌದ್ಗಲಿಕ ಮತ್ತೆ ಮಮ್ಮ ಸಲಕನ್ನೆ ವಾಸನಾವ ಕೀಲಿಕ ಕ್ಲೋಕಿನ ಹೇ ಕೀಲ ಮತ್ತು ಮಂಗ್ ಹಿತನ್ ಉತ್ಸಾಹ ಕಿರೀಮ ಸಹ ತರಂಗ ಕಿರೀಮ ತಮೈ ಮಮ್ಮ ವಾಸನಾವ ವಿದ್ಯರ ಸಲಕನ್ನೆ ಹಬೈತಿ ಮಮ್ಮ ತರಂಗೀಟ ವೆಟಿಲ್ಲನೆ ಏಮ ತರಂಗೀಟ ಮಂಗ್ ವೆಟಿನ ಕೆಮತಿನೆ ನಿರ್ಮಾಣಕ್ಕೆ ಲಭ್ಯ ಸುಲು ಚರಿತೆಯಕ್ಕು ಮಮ್ಮದನ್ನಮ ಈಗ ಮತಗೊರಗನ್ನ ಕ್ರಮೆ ಈಗ ಪ್ರಧಾನ ಚರಿತೆ ಕರಗನ್ನ ಕ್ರಮೆ ಏಕೆಂದ್ರೆ ದಾರಿತಾವೇನ್ ವೆಡಿ ಯಾಕೆಂದ್ರೆ ಏಮ ಚರಿತೆಯ ವೀಯುತು ಮನೆ ಅವಧಾನ ಇರ್ಲಕ್ವೆನ್ನು ಫುಲ್ವಾಂಗ್ ಇತ ಕೆಟ್ಟಿ ಚರಿತೆ ಹಿಂಗುಣ ಏಕೆಂದ್ರೆ ಸಹ ಮೇ ಮಂಗಶಾಸಕರನ್ನ ವಾಸನಾವಕೀನಕ ಅತಿ ನತಿವಿನ್ನ ಬೇ ಮಮ ಹಿತನ್ನೆ ವಾಸನಾವಕಿಯನ್ನೇ ಉತ್ಸಾಹ ವಾಸನಾವಕಿಯನ್ನು ಧೈರ್ಯ ವಾಸನಾವಕಿಯನ್ನೇ ಪರಾಜಯ ಲಭನ ಅಧ್ಯಕ್ಷ ಏಕೈ ವಾಸನಾ ಮಂಗಿತನ್
2: ಹರಿ ರಮ ಹರಿ ತೆಂಗ್ಮೇ ವಾಸನಾ ವಕೀಲಕ್ಕೆ ಹೊಂದಿನ್ ಪುಹುಣುಕರಣ ಲದ ಹೊಂದಿನ್ ಕೆಪವೀಂ ಕರಲಾ ದ್ಯೂನು ಕರಗನ್ನ ಲದ ದಕ್ಷತಾವನ್ ವಲ್ಟ ಲಭನ ಅವಸ್ಥಾವ ಇದೇನು ಸಾಫಿ ಹೊಂದಿನ್ ದಕ್ಷತಾ ಮೋಹತ್ ಕರಗೇನ ಉತ್ಸಾಹ ಕಲುತ್ ಆಯ್ತಾನೆ ವಾಸನಾ ವಕೀಲದೇ ಅಪಿಬ ಹೊಯಾಗೇನ ಏವಿ ಅನಿವಾರ್ಯನ್ಮ ಎದರ ಮಹಾನ್ಸ ವೆನ್ನ ವೆನೇ ಕಾಕ್ ನೆಹೆ ಅಪಿಟ ಇಟ ಪಸ್ಸೆ ಅಪಿ ತವ ಗೀತೆ ಗಟೆಯ ಮೂ ಅಮಿಲ ತೇನೂರ ಮೇ ಗೀತೆ ಅನ್ನೆ ದರ್ಶನ ರುವಂಡಸ ನಾಯಕ ಸಂಗೀತ ವತ್ಕಲಿ ಅಮರ ಸಿರಿ ಪೀರಿಸ್ ಮೇ ಗೀತೆ ಗಾಯನ ಕರಾನೆ ಖಾತ್ ಕೌರುವಾತ್ಮ ನತಿ ವೇಲಾವಕ ಇನ್ನ ಏಕಮ ಕೆನಾತ್ ಯಾನ್ನೆ ಅನ್ನುವ ಕೇನ ಏಕೆ ಖಾತ್ ಕೌರುವಾತ್ಮ ನೆಹಮ ತಮ ಇದಕ್ಕೂಟ ಕುಹೆಂದ ಹೇಟಕ್
3: ಹೌ ಮೇ ದರ್ಶನ ರುವಂಡಸ ನಾಯಕ ಕಿಯನ್ನೆ ನಾವು ಪರಪುರಿ ಮನ್ನೆವಿ ನಮುತ್ ಮೇತ ಖಾಲಿ ಮತಿ ವಿಚ್ಚ ಸಂಗೀತ ಅಧ್ಯಕ್ಷವರೇ ಅವು ಚಿತ್ರಪಟ ಗೊತ್ತ ಅಧ್ಯಕ್ಷನೇ ಕರ್ಮ ಇದಕ್ಕೂಡ ಅಮಿಲತೇನೂರ ತೇಮಾಯಿ ಮೇಕೆ ದೆನ್ ಅಮೃತ ಸಿರಿ ಪೀರಿಸ್ ಕೀರ ಚರಿತೆ ಮಮ್ಮ ಗಣ್ಯ ಮೇಮಯ್ ದೆನ್ ಲಂಕಾವಿ ಲಂಕಾ ಗತ್ತು ತಪ್ಪಿ ಗುಡಾಕ್ ದಕ್ಷ ಗಾಯಕಿ ಹೊಂದ ಗಾಯಕಿಯೋ ಕೀನ ಗಣಿ ಇನ್ನೆ ವಾಯ್ಲಿನ್ ಮಾತಕಿ ಡಬ್ಲ್ಯೂ ಡಿ ಅಮೃತ ಇಂದಡ ಟಿ ಎಂ ಜಯರತ್ನ ಮಹಾತ್ಮ ನಿಮಲ್ ಗುಣಶೇಖರ್ ಇದಕ್ಕೊಟ್ಟ ಮಾಲಿ ಬುಲ ಸಿಂಹಲಯನ್ ವಿಕ್ಟರ್ ಅತ್ನಾಯಕಿಯನ್ ಅಮೃತ ಸಿರಿ ಪೀರಿಸ್ ಮೇ ವಗೆ ಗುಡಾಕ್ ವಾಯ್ಲಿನ್ ಮಾತಕಿ ಮುಖದ ವಾಯ್ಲಿನ್ ಕಣ ಲಂಗಮತಿ ಇನ್ನು ನಮ್ಮ ಮತಕಾಯಿ ಇದೂಡ ಮೇ ವಯಲಿನ್ ವಾದಕ್ಕೆ ತಮೈ ಆಚಾರ್ಯ ಪ್ರೇಮ ಶ್ರೀ ಪ್ರೇಮದಾಸ ಮಾಸ್ಟರ್ಗೆ ಅಮೃತ ಸಿರಿ ಪೀರಿಸ್ ಕೀನ ಗಾಯಕಿಯ ಇದೂಟ ಓಹುಟ ಓಹು ಗಾಯಕಿಕ್ ವಿಧಿರಿ ಮತುವೇನ ಮತುವೆಚ್ಚ ಕ್ರಮೆ ಮತುವೆಚ್ಚ ವಿಧಿ ಅಪಿ ಕೌರುದನ್ನು ಓಹು ಮುನ ಗಾಯನಿ ಇದಿರಿ ಪತ್ಕರ ಏಕಟೋಣಿ ಕಲರ್ಗ ಓಹು ದೇನು ಅಪಿ ಗತ್ತೋತ್ ಅರ ಯಮು ಯಮು ಯಮು ಅಪಿ ಅವಿದಯಮು ಪ್ರೇಮಿಯೇ ಏಕವೇನೆ ಏಕ ಮೇಕೆ ತಿಯನುವ ಸೋಲತವುಲ್ ಕಾತ್ ಕೌರುವತ್ ಮಟನೆ ಏ ಬೌ ದನ ದನತ್ ಮಹಾತ್ಮಗೆ ಹಿತತ್ ರಾತ್ರಿ ಕತ್ತಿಯಲ ತಣಿ ಕರ್ಲ ಹಿರ ಕರ್ಲ ಬದ್ಗಿಯಾ ನಮ್ ಅನೇ ಹಿತ ಮಠ ಹಿಟಾಕ್ತಿಯೇ ಇದು ಮಠ ತಿರಗ್ನಗೆ ಇದು ಏಕಟೆ ಕಲರಿಗೆ ಹರಿಯಡ ಮದೇನು ಓಹು ಉಸಿನ ಗಾಯನಕನ ಹೆಮ ನಿರ್ಮಾಣಿಮ ಪ್ರಸಿದ್ಧವೆನ್ನೆ ಆಕರ್ಷಣೀಯ ಶ್ರಾವಕಿಯಟ ಲಂಗ್ವೆನ್ನೆ ಏಕಕೀಲ ಮಂಗಿತನು ඒක නිසා මේක තව අන්දර කොටසක් තියෙනවා. වේදනාව ඇවිලින දිවි කතරේ දැස් ඇරන් හිඳ තවත් පළක් නැත්තේ. එහෙම කියලා දැස් පියාගන්න කීරෙන් නෙමෙයි මෙතන කියන්නේ. ඒත් කියන්නම් හමු වෙමු මතුභවයේ. අර කලින් කිව්වා වගේ මතුභවයට යනවා. මතුභවයේ හරි හම්බෙමු කියලා තමයි අමිල තේනූර ලියලා තින්නේ. ඒ ගීතේ මම තෝරගත්තේ මේකේ පද ටිකත් එක්ක සහ ගායනා කරන්න තියෙන විලාසයට අනුව.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಾಜ್ಞಾಛತ್ರೆಯಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೆ ಅಪೇಕ್ಷಾವಿದೆ. ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನೆತೆ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಕಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದ್ಯ ಸ್ಥಿತಿ ಸಜ್ಜಾನ್ಯ ಕರುಣ ಲಭನೇ ಪೂಜ್ಯ